ನಂಬೆ ಕಾಶಿ ಒಲಿಟ ದಿನ ನಂಬೆ ಮನುಷ್ಯ ಕಮ ಮಿನಿಸು ನೀ ಕಾಶಿ ವಾಸಿ ಅತಿ ಅಯಲಂಗ ಬಹುಮಹಿ ಗಾಯಿ ಗನ್ನಟನೆ ಮನುಷ್ಯ ಕಮ ಮಿನಿಸು ನೀ ಕಾಶಿ ಒಲಿಟ ಗನ್ನಂದೆ ಕಾಶಿ ಒಲಿಟ ದಿನ ನಂಬೆ ಮನುಷ್ಯ ಕಮ ಮಿನಿಸು ನೀ ಕಾಶಿ ವಾಸಿ ಅತಿ ಅಯಲಂಗ.